0: ಗುಣಾತ್ಮಕ ಆಯುರ್ವೇದ ಔಷಧ ಹನುನ್ಬಾದೂನ್ ಕ್ರಿಮಿರಾಜ ವೆತಿನ್
1: ಸಾದರ ಅನುಗ್ರಹ
2: ವಿಶ್ಮಿತಾಯಿ ಪ್ರತ್ಯಕ್ಷಾಯಿ ಬಡೇ ಕಕ್ಕುಮಟನ್ ವರದಿನ ವೆದಕಮ ಕ್ರಿಮಿರಾಜ ಕರಾಲ್ ಗುಲಿ ದೆನ್ ಕಾಗಿಲ್ಸ್ ಲಾವ್ ಸುಪಿರಿವೆಲದ ಸೆಲ್ ಸಹ ಸಿಯಲು ಒಸು ಸೆಲ್ ತುಳಿ ಕ್ರಿಮಿರಾಜ ಪರಂಪರಾಗತ ಆಯುರ್ವೇದ ಉರುಮಯ
1: ಕ್ರೀಡಾವಲಿ ಅಹನ ಕ್ರೀಡಾವಕಟ ಲಕ್ಕಣ ಕ್ರೀಡಾ ಮಿಡಿಯ ಸೇಮ ಸನಸುರಾದಾವಕಮ ಸವಸ ಹತರೈ ತಿಯಟ ಲಕ್ಕಲಿ ಕ್ರೀಡಾ ಮಿಡಿಯ
3: ಲಕ್ಕಣ ಹಾಗೆ ನಿನ್ನೆ ಹವಸ ಹತರೈ ವಿನಾಡಿ ದಿಸ್ಪಾಯಿ

0: சத்தியாக லக்கண
1: ಮಧುಷಿ ಮಾಡಿ ಮೆಸೇಜ್ ನೋಣಿ ಅಯ್ಯ ಅಪಿವತ್ ಸಿಂಧು ಕಡೆ ಕರೆಗಾನ್ ಅಪಿ ಹೆಂಬುಟಾನ್ ಸದೋಸ ಕಟ್ಟೇನೆ ಅಜಿತ್ ಅಯ್ಯಗೆ ಸಿಂಧುವಾಗ ದಿನವಾದ ಗೆಲ ತಾಳ ದಿನ ಗುದುಗಿರಗಾನ ಮಿಸ್ ಕುಮಾರಿ ಎತ್ತಕೊಟ್ಟು ಸಾಲ್ ತೂಲ್ ಅಯ್ಯ ರೇಣುಕಾಂಡಿ ಮಂಗ್ ತಿಸರ ಗೆಲದ ಮೆಸೇಜ್ ಕಲ್ತೀನಿ ಹರಿ ಕಟ್ಟಿಯೋಮೆ ಗುದುಗಿರಗಾನ್ ನೋಣಿ ಇಲ್ಲ ಸಿಂಧು ಇಟ್ಟು ಇಟ್ಟ ಪಸ್ಸೆ ಕೆ ನಮ್ಮ ಮೆಹಲಿಯಗೋಡ ವಿಲಯಗುಡಿನ್ ಕವೀಶ್ ಅಮ್ಮ ಸೀತಾಣಿ ತಾತ ಲೆಸ್ಲಿ ಅಕ್ಕ ಇಹಾಣಿ ಅಯ್ಯ ತರಿದು ಅಪಿಟ ಲಸನ ಸಿಂಧುವಾಗ ದೇನ್ನ ಕೆಲದ ಮೈ ಕವೀಶ ಮೆಸೇಜ್ ದಿಲತಿಬುಣಿ ಹರಿ ಕಟ್ಟಿ ಮೆಗತು ಕರೆಗನ್ನ ಮಮ ತಹಾಂಗ್ ಇನ್ನಿ ಮಠ ಲಸನ ಗೀತೆಯಾಗ ದೆನ್ನಗೋ ಮಮ ವಾರಣ ದಿಸ್ನ ಕೆಲ ಮೆಸೇಜ್ ಕಲಿತ ಹರಿ ದಿಸ್ನ ವತ್ತು ಕರೆಗನ್ನೋ ಇಲ್ಲ ಸಿಂಧು ಶುಭ ದವಸಕ್ವೇವ ಮಧುಶಾಂಕ ಮಮ ದುಮಿಂದ ಲಕ್ಕರ ಹಾಗಿ ನಿನ್ನೆ ಕೊರಿಯಾವೇ ಇಂದಲ ನಿಯಮಿನಿ ಕೊರಿಯಾವಿಂದಲದ ಮೈ ಆತ್ಮಪ್ಯ ಹಾಗಿ ನಿನ್ನೆ ಲಂಕಾವಿಂಗ್ ಕೊರಿಯಾವಡೆ ಗಿಹಿಲ್ಲ ವೇಡ ಕರ್ಣ ಗವಾಂಗ್ ಮಹಾನ್ಸಿಲ ಇನ್ನ ಗವಾಂಗ್ ಅನಿವಾರ್ಯಂಗ್ ಅಪಿ ತಿಕ್ಕಿ ಇನ್ನು ಅಕಿನೇಗ ಲುಕು ಹಯ್ಯ ಕರೆ ಮಧು ಅಪಿ ತಿನ್ನುವು ಹಲವು ಸುಭಾಷಿಣಿ ಸಹ ಪ್ರಭಾಷಿ ನೆದೆನ್ನ ಅಪಿ ಹಾಗೆ ನಿನ್ನೆ ಗಮಂ ಮಠ ಮೆಸೇಜ್ ದಿಲ್ದು ಹರಿ ಅನಿವಾರ್ಯಂಗೆ ಕುತು ಕರೆಗನ್ನ ಮಮ ಅನ್ನ ಅದನ್ನೇ ಕೆಸ್ಬಾವ್ ಪತ್ತರೆ ಕೆಸ್ಬಾವಿ ನಿಮ್ಮಿ ಕೇಳತೀನ ಲಸನ ಸಿಂಧು ಹಾಕೋಣೆ ಅಪಿ ತ್ವಾವ ಹಾಗೆ ನಿನ್ನ ಮಲ್ಲಿ ಕೇಳ ಹರಿ ಅನಿವಾರ್ಯ ನಿಮ್ಮಿ ಅಕ್ಕ ಆಡ ಮಮ ಲಸನ ಸಿಂಧು ಹಾಕ್ದಿನ ಮುಖದಿ ತಿಂಗ ಮಗೆ ಹೋದೆ ಆಲುವಣೆನೆ ಇಡೀ ಬಸ್ಸಿಗೆ ಎಲ್ಲದಿನ ಸಂತುಲ ಲಸನ ಸಿಂಧು ಕಡೆ ಯಾವತ್ತು ಕರೆಗಾನ ಕೇಳ ಮೇ ವೆಲಾವೆ ಅಪಿ ಗೆದರ ಹೆಮೋಮ ಗುಡಾಕ್ ಸದ್ರುವ ಹಾಗೇನ ಕ್ಯಾಲನಿಯ ಪೆತ್ತರೆ ಅನಗವಂಗ್ ಇನ್ನು ಕೇಳ ತಮೈ ಕ್ಯೂ ಗೆದರ ಹೆಮೋಮ ವಾಹನೆ ಕ್ಯಾಲನಿಯರೇ ಅನಗವಂಗ್ ಅಪಿ ಹಾಗೆ ನಿನ್ನೋ ನಿಯಮ ಹೋಮದಮೈ ಇನ್ನೋ ಹರಿ ಎತ್ತಕೊಟ ನಿದರ್ಶಿ ಕೇಳತೀನೋ ಅಯ್ಯ ಲಸನ ಸಿಂಧು ಕಡೆ ಮಾವತ್ತೆ ಕುತ್ತು ಕರೆಗಾನ ಮೇ ವೆಲಾವೆ ಎಕ್ಸೆ ಪಣ ಸದ್ರ ಬಸ್ ವಾವ ಹಾಗೇನೆ ಅನೋ ಮಟ್ಟ ಉಣ ಉಣ ವಾಟಿಗೆ ಕಿಯನ್ನ ಕೇಳತಮಯ ಹಾಕಿ ಅನಿವಾರ್ಯ ಏಕ ವಾಟಿನ ವೇಡಕ್ ವಿಸ್ತಾರ ಒಕ್ಕೊಮ್ಮೆ ಹೊಯಾಗಿಡಿದ ಬಸ್ಗೆ ನಂಬೇಕು ಅರವೊಮ್ಮೆ ವಿಸ್ತಾರ ಕ್ಯೂಣ ಕಿಯನ್ ತಿ ಕೊಹ ಉಣದ ಗಮಗ್ನೆ ಎಕಸೆ ಪಣ ಸದ್ರ ಬಸ್ಗ ಮೇ ವೆಲಾವೆ ಅವ್ಯ ಹಾಗೇನೆ ಅನೋ ಬಸ್ಗಿನ್ನ ಹೆಮ್ಮೊಮ್ಮ ಕಡೆ ಕಾದ್ರೆ ಮತ ಕಿರಣ ನಿಮ್ಮಡುಗಡೆ ಪಾಲಂ ಬಹುಗಲಾ ಇತರ ಈ ಕೇಳತಮಯ ಕ್ಯೂ ಹರೇ